ಕಾಶಿ ಡೋಲ ಕಾಶಿ ಎಲ್ಲಿ ಗದ ಕರಿಯೊಲ್ಲ ಮಗಾಗ ಕಿರೊಲ್ಲ ಬಾಸಿವನ್ನದ ಕರಿಮೋತ್ಸಗಾಟ ಕಿರೊಲ್ಲ ಜಿಸಿನವನ್ನ ಫಸಿ ಪಟೂಬಾಲಿ ಅಹದ್ಯಂಗಿ ಸರ ಹೂಯು ಮರಗು ಪದಾಲ ಕದೆ ದುನಿಯಾನ ಈ ಮೊಮ್ಮು ಸೌವಗು ವರ್ಯ ನಮಶನು ವನ ಬಾಚಿ ಅಜಲ್ಲು ಅಸಬಗು ಸಜೀರು ನಜಾತಿಯನ್ನೆನ್ ಜಿನಾನಿ ಮೊಬಲ್ಲಗು ಪದೂನ ಕವಚ ಜಲ ಹಾಲ ಸೋಮಿ ನಲ್ಗೇಸಿ ವಧೂನ ಕಪಸಿ ಅಕಲಿ ತವರಿಸಿ ಕುಸಾಮೊಂ ಬಿಯುಮಿನ ಅಲಹಾಕಿ ಅಲಹ ಮುಜರ್ರದ ಯಸೂಕೊನ್ ವರಾಲಿ ರಖೀರಿ ಮಸನಂಗ ಮೌಹದ ವಸಂಸಾಬನಿನೋಜೇ ಸದ ಈ ಮೊನ್ನಿಗಿದ ಸಮಾಬುಂಗಿಡಲಹಾಕರಿಯಂಗಿಡಸದಾ ವಯನಮಂಗಿಡಶಂಗ್ವಬುರಂಗಿಡನುಕುಸಿ ಅರಾಯಿನ್ನಗುಣಕಿಸಿತಾಸುವಲಜಹಲುಗೊಲ್ಲುಮತುಂ ಸಮಾಹತುಹುವನಮಾನುಕುಬಸದುಂಗ್ವರಹಮತುಂ ಇಬಾಯಾತುಹುವನಮಾನುಕುಹೆಬುಜುಂಗ್ವಇಸುಮತುಂ ಸರಿ ಕೊಂಗ್ ಮಿನ ತಿ ಕಿಲ